ಸಂದೋಕ್ತನ ತಾಹನ್ ಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚಾನೆಲ್ದಗಿನಿ ಹೌಸಿಕ್ ಪುಂಫಮ್ಸಿದ ಅಮುಕ್ ಪೂಜರಕ್ಲಿ ಮಣಿಪುರಿ ಫಿಲ್ಮ್ ಅಮದಿ ಮತಮ ಇಸೈಸಿಂಗ್ ಖುದೋಲ್ಗೆ ಅಹನ್ಬ ಓಯ್ನ ತಾಮಿನಸಿ ನೋಂಗ್ಮೈಥೆಮ್ ಪಹಾರಿಸಿಂಗಿ ಖೊಂಜಲ್ದ ಅಥೋಕ್ಪಂ ಸಂಧ್ಯಾ ಪ್ಯಾರಿ ದೇವಿನ ಸೈರೆಂಬ ಮತಮ ಇಸೈಮಾ

0: 파가짜리
1: 쿠라
0: 이비엄마
1: 아이수 마이라바이비기 루싱비 아마 헷 오이루바니나네
0: 이비엄마
1: 마이암나 하이시 하이바도 하이자바니
0: 호이
1: 마이암 요요떡드링아이다 두미나 이나우세 파사나 와라와틴비유
0: 호이 나코이나 마탐사나나 와루누루 톡드링에다 컹안비 이비시 담라파레 이비엄마 아이수 이모가 파센 어가리 사세키 마는 럼빵엔 헨바 야브라도 하
2: 강대서 싸워봐
0: 따다
2: 나 시하리베시는 애 어로이 우헨시 레이카이기 한사와 모이나 아목당디 하이팜 두에나 능온다 하리베니
0: 따다
2: 아이 볼로이드네 도안닝다바 바자다바 톡톡 도안금 시하리베시니코 아이 레이카이 와랩나르미니코
0: 따다
2: 가리군바 퍼져도 불리셋 아마땅 태어나라바 아동 콩고이 내려가니 레이카 이시들레이비 야로이코
1: 마니
2: 에이 아두가 마시마 라바무송 마라 아파이비 싱기 레앵드라보 와리암니코
1: 마니
0: 따다 따다 무송 이비에모 코이나 따피리베세 아이 로이나 강자리 야암나 눈아이시 야암나 눈아이시
2: 아 파레파레 사와 아이 코에 묵샬라게 에이 낭 식샬루코 나모 퍼져는 와리고 와띠에모
0: 따다
2: 에이 살로 저시 비멤멤자 살로시라
1: 코이빨
0: 크리노이네 다리비시보 마시 보보다 아무벌레샤 남자라가 마수나이바 피젤레티 아마 포보세세드리바 아이기 이모 아두가 아무 우이 미나이 하이르비시나 카리케 그럼나 와리시 아이네 이모도 호독하니 호독 노르가나 마나 거리 오목한지
3: 바봉 나 순우빠 하우라 브로 아이 마북 람람라네나 아사포포레 이니 아도 바봉 이빨 수볼가 이세멤 자가나 잉원다 사우나 잉람라가 샅크리세 거리 하이라미노
0: 아두니 바봉나 농원다 항리버시 마두니
3: 거리노 바봉 아이 와칸다제드리 아이 거리마다 강제디 바봉나 딱비요
0: 실레시나 농원다 와품시 가름나 하이게니 다 능보 아이나 나시 보보다 까이동외데 이모우니 하이네 칵칸 벌레이트리 아이 막내 해 폭제비 샤누피니 하이네 칼리벤 하이오 능 아이 아마숭 라요이 크라반나 뿌로이베기 믹샤 티나 바타우라브라 하 하이오
3: 바보
0: 하이오
3: 바봉기 와팜드다 아팡비나 마우나 마시마디 람신자방암자레
0: 하이오
3: lakram liba singduna aigi maramda phajadaba kharadi hairamle adubu ainga si phaubada pamungna pamloi dubu aran mathabak amatta tau khidri
0: adubu nangi na thakta miyamna khudobi thilak ene be ma ai kari hayuge ha ai kari hayu hai bano
3: maramdu takpiro
0: ai lekaina nang no hotel thopasi pamre ne
3: babu
0: ai ngonda tungda tholak kada wa phatta ba mahi gi wa mang yalam ni bani ayo nang miyam ne yadab se tawrabra sheng nu khumu khumu
3: ai tum li bai sa se pair ga wa sakseri ai babu nga masung lai kai ne yadab thabak amat ta tau khidri e tau so tauro e babu na pam drabu so ai hotel tuk jeroi ai no na jeri base na sa nu pa ge aroi ba ya thang du ne icha ga pabunga gi kal lagane
0: ba
3: chumme oktava nu pa na hak ya na ingonda tatana karim kathai ne adubu aisu sendugi kallagatto minna khang kaidongda ka onsinade
0: bema
3: ai ai yendigi hotel tokjara roige babu
0: masine ya sonma ai yawa masi aina kalam na badi mai shase langam doye lukreda poto lukreda aina to to usya ara to rashi Ado. Nang yamna section na saluko nupi macha. Nangon da yengshin ba yamna leirin hey. Nupa singa nangi asing mga ayre. Madugi kudong chabasu. Laikai nang ayri ko nupi macha.
3: Pabong.
0: Yang ye hai dan yang lama deh, kata hai dan ulit ke dori bersih. Pat kiter dah mising aje, aduk pat kiter dah. Tuh orang siam lama mida, eh nupi, nupi hai bersih. Eh imogi maral karino, nah awe ne lukra bi oiba, aduk asak pasiru bersih, nata. Mi marakta sa olabathi ka daraduna tajalum lakpan. Magi oye khan kibaduna lupan mi kah laga laika ye nupi kharga manarga imobu namduna makuchalan ki. Aduga aibuna phibam masita tahan kibani. Oh, yen kideda ko numito.
4: ไอ้โมซอบะทองชิทุนหางูเนี่ยหางดิบนังโมทุนหางูเนี่ยกะกะรีตักบิกะทองมุนตาดาไกดอรุกิเมมซาไกดอไอ้หายคิดรอเสยทอกันเนี่ยนะหอกจิกติผะเร็งนี่เนี่ยตู้เย็งโกสุมังตะมะยามกุชะลิเสไอ้ไลกายกิมายิงดิบิลังกิมายคุนบิลังเกปินังโอกเชยหอกจิกเมียมนะทิกาดาอาร์ซิกะเลมินะเรเมหายบะตะกิ
5: ฮาร์กะไกนาอักลุกเนกะลิบะนิกะลิบะตองนะตอริบิสิเตไอ้บุมังลาไอ้บุตายบุมละกะรีโนตอริบาสิโบอะยามากิยุมเซสิโดกะเนไมทาสโดนะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะตินะ ಮೊ ಅಮನ ಲಾಲಗ ಕುದಿಮ ಲೋಯ ಲಾಮಗನೆ ಹಮ ಲೈತಿ ಹೆ
0: ಮಾಮಾ
5: ವಾ ಚೆ ಚೆ ತುವಿರು ಮಯಾಮಸೆ ಉಪ್ಚಲ ತಿಂಗದ ನಸುಮ ಮಹುಂ ಪುಚೇಗ್ರೋ ಚೆ ಚೆ ತುವಿರು ಮಾಮಾ ಮಾಮಸೆ
0: ಇಬು ವಾ ತೋಂಬಾ
5: ಮಾಮಾ
0: ಐಗಿ ಐಗಿ ಇರಲ್ ಸಿಬು ಕರಿರೋ
5: ಮಾಮಾ
0: ಚೆ ಚೆ ಚೆ ಐ ಐ ಮಯಾಮ ದಾಜಕೆ
5: ಮಾಮಾ ದು ಮದು ಕಹನ ರೋಯೆ ಮಾಮಾ
0: ಇಪಾಯ ಪೂರಾ ತಂಬಿರ ಮೈ ಕೋಲ್ ಸಿದಂಗದಿ ಐಬು ತಾದೋನ್ ಬಿಗನು ಇಬು ವಾ
5: ಮಾಮಾ
0: ಇಶು ಅಪಿಕ ಗಸಿಗ ಅಜಿ ಪೋ ಐನ ಕದಾಯ ದ ಸಿ ಲುಗ ದೋರಿ ಬರೋ ಕದಾಯ ದ ಚ ಲುಗ ದೋರಿ ನೈ ಬು ವಾ
5: ಮಾಮಾ ಮದು ಗಿ ಮತ ಮೋಯ ದ್ರೆ ನಸು ಪು ಕಲೋ ತೋ ಬಬ ಲಾರಿ ನ ಮಾಮಾ ಸೇ ಮಾಮಾ ತುಬಿರು ಮಾಮಾ
0: ಕೆ ಕೆ ಓ ಬೇವಾ
5: ಮಾಮಾ
0: ಐನ ಕರನ ನ ಮುಕಲ್ ಸಿಗೆ ನಂಗ ನಂಗಿ ಕುಬು ವರವನು ಕೋ ಓಯ್ ಬೇವಾ ಐನ ಸಾಗಿ ಕಲ ಕೋಂ ಚೆ ತಾಂಗ್ದೋ ನಿಂದ ತಾಂಗ್ದೋ ನಿಂದ ಚಪ್ಪತಾರೆ
5: ಮಾಮಾ ಕುನುಮ ಕುನುಮ ಪತ್ರ ಮತಿಕಾದಾರ ಸಿನ ಸಿಯಲ್ ಗಿ ಲಾಂಗ್ ಥಾಲಗ ಲೈಕಾಗಿ ನು ಬಿಖರಗ ಮನರ ಸಿನ್ ಮನಿನೆ ಮಾಮಾ
0: ಇನುವಾ
5: ಮಾನೆ ಚಲ ನು ಪಿಯಸಿಬು ಕುಜುಂ ಚನನಬ ಅಚಿಂಗ ಮತ ಜಾಂಗ ಆಯಬ ಕುಯಿರಬನಿ ಹೌಜಿತಿ ಹೌಜಿತಿ ಪುನಮ ಹೌ ಕರೆ ಕುರಾ ಕನರ ರೋಯ್ ಐ ತೊಂಗಲ್ ಬಬ ತಿನ್ ದೋಕ್ ಚಗೆ ಕುರಾ ಜೆ ತುಬಿರು ಮಾಮಾ
0: ಐ ಬು ಕರೆ ರೋ ಐ ಬು ಕರೆ ರೋ ತೊ
5: ಮಾಮಾ ಕತನ್ ಕತನ್ ತುಬಿರು ಮಾಮಾ
0: ಎ ನು ಶಿರ ಬಯೋ ನಂಗಿ ನರುಂ ಥುಪ್ನ ನುಂಗಾಯನಿ ಹಿಂಜಗನಿ ಖನ್ನಾ ವಾನೆ ಸಾಜಕಿ ಬನೆ ಅದುಬು ಅದುಬು ಗಸಿದಿ ನಂಗು ಥಾದೋಲಂಬ್ಲಗ ಚಟ್ಪತಾರೆ ಚಲಸಿ ತುಂಬ ಮೀ ಮುಕ್ ಪಟ್ಟವ ಥವಾಯ್ ಪಾನ್ ಮಮ್ಮ ಲೈರಂ ಲರೋ